ಹೆಣ್ಣು ಅವ ಹೆಣ್ಣು ಅಲ್ಲ, ಅತ್ತವ ಒಂದು ಸಿಂಗರ. ಅವ ನಡೆದು ಬಂದಲೇ ಒತ್ತುನ ಬೀಸಲು ಹೋದಂಗೆ. ನಾ ನಿನ್ನವ ನೋಡಿದುವೆ ನಾ ಈಸಿ ಬಂದ ಬರೆ ಎಂದು ತಾ ನಾನು ನೆನಚಿನೆ. ಏಕಾಂದಲೇ ನಾ ನಿನಗಾಗಿವೆ ಹುಟ್ಟಿದೆ ಎಂಬ ಈ ಕತೆ ಈಗ ನಿಂಗೆಗಾಯಿ.

ಬೃಂದಾವನದೋಗೆ ಒಂದು ಮದುವೆ. ನಂದಗೋಪಾಲಗು ರಾಧೆಯು. ಅಯೋಧ್ಯೆಯೋಗೆ ಒಂದು ಮದುವೆ ಎಂಬ, ಅದು ಶ್ರೀರಾಮಚಂದ್ರಗು ಸೀತೆಗು. ಇಲ್ಲಿ ಮಗರಾಣಿ ಬಂದೆಯ ಎಡೆಬಿಟ್ಟು ನಿಲ್ಲಿವಿ, ಎಲ್ಲವೂ ಸೇದು ಈ ಅರಸುವ ಬಾರಿವಿ.